ಮರಗಿಲ ಶರಶಾಲೆ ಕರಗಾಲೆ ಮಧುನೈ ಪಾರಣಿ ಅಂದಂಚು ತನ್ನ ಚೀವ ಓ ತಲ್ಲೋ ನಮ್ಮ.